ओके जी, आप लोग दूसरा नंबर लिख ले, ಇನ್ನ ತಾಸು ದ್ವಯಂ ನಂಬರ್ ಸೂಲಿ ತಾಸು ಪದೀಪಾನಿ ಮುಕ್ತ ಮೆಸೇಜ್ ಕೋಲಿ ಶಿಂಗ್ ಆ ನೆಟ್ವರ್ಕ್ ವಾಲೆ ಮಸಲಾ ಮುಸರ ಚಲೀಗಿ ಆ ಸಿಫರ್ 319-97-99-871 ಸಿಫರ್ 319-97-99-871 ಇಸಿ ಪೇ ಭೀ ಆಪ್ ಲೋಗ್ ಕಾಲ್ ಕರ್ ಸಕ್ತೆ ಔರ್ ಮೆಸೇಜ್ ಭೀ ಕರ್ ಸಕ್ತೆ ಸಿಫರ್ ದ್ರಿಯೌ ನಹಾ किधर गया 9-7-9-9-8-7-1 यानी 0-3-0-9-9-9-9-8-9 बिल्कुल चिता सुरात लेशे मुंसर प्रोग्राम की बरखा विशेष